ಅಂದ್ರೆ ಇದನ್ನ ನಮಃ. ಓಂ ಗಣನಾಂತ್ವಾ ಗಣಪತಿಗೂ ಹವಾಮಯ ಪ್ರೀಣಾಂತ್ವಾ ಪ್ರೇವತಿಗೂ ಹವಾಮಯ ಬಸು ಆಹಮಜಾನಿ ಗರ್ವಧಮಾ ತ್ವಮಸಿ ಗರ್ವಧಂ ಸ್ವಾಹಾ. ಓಂ ಬಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರು ಮಯ ದೇವ ಸರ್ವಕಾರ್ಯಸಿ ಸರ್ವದಾ ಸ್ವಾಹಾ. ಹರಿ ಓಂ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ ಸ್ವಾಹಾ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಸ್ವಾಹಾ. ಓಂ ಶ್ರೀಮನ್ ಮಹಾಗಣಾಧಿಪತಯ ನಮಃ ಸ್ವಾಹಾ. ವಾಣೀ ಹಿರಣ್ಯಗರ್ಭಾಭ್ಯಂ ನಮಃ ಸ್ವಾಹಾ. ಉಮಾ ಮಹೇಶ್ವರಾಭ್ಯಂ ನಮಃ ಸ್ವಾಹಾ. ಸಚಿ ಪುರಂದರಾಭ್ಯಂ

ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನ